0: ಪಕಟೆ ಸುಖಮಿಟೆ ಕೇತರಾಮ ನಾಮ ಪಕಟೆ ಸುಖಮಿಟೆ ಕೇತರಾಮ ನಾಮ ಅವ ಸಮುದ್ರ ಸುಖಜನಾವ ಕೇತರಾಮ ನಾಮ
1: ಸಮುದ್ರ ಸುಖಜನಾವ
0: ಪರಮ ಶಾಂತಿ ಸುಖ ನಿಧಾನ ದಿವ್ಯ ರಾಮ ನಾಮ
1: ಪರಮ ಶಾಂತಿ ಸುಖ ನಿಧಾನ ದಿವ್ಯ ರಾಮ ನಾಮ
0: ಹತ್ತ ಜನರ ಜೀವನ ಧನ ಕೇತರಾಮ ನಾಮ